ಕಾಳಿದಾಸು ಕಲಮಂದು ಚಿಂದು ಅಪರೂಪ ದಿವ್ಯ ಕವಿತ ತ್ಯಾಗರಾಯ ಕೃತುಲಂದು ವೆಲಯು ಗೀತಾರ್ಥ ಸಾರ ನವತ ನವ ವಸಂತ ಶೋಭನಾಮಯೂಖ ಲಲಿತ ಲಲಿತ ರಾಗ

ಲೋಕ ವಿನುತ ಜಯ ದೇವ ಶ್ಲೋಕ ಶೃಂಗಾರ ರಾಗ ದೀಪ ಭರತ ಶಾಸ್ತ್ರ ರಮಣೀಯನಾದ ನವ ಹಾವ ಭಾವ ರೂಪ ಸ್ವರ ವಿಲಾಸ ಹಾಸ ಚತುರ

ಗತಾಂಗ್ರಿಯಲ್ಲ ನಿಸಾರಲ್ ಕನ್ಸಪ್ ದಿನಗೆನ ದಿನದಾಗೆತಕ್ಕ ದಿನಗಿಡನಗ ದಿನಗೆನ ದಿನದಾಗೆತಕ್ಕ ದಿನಗೆನ ದಿನಗೆನ ದಿನದಾಗೆತಕ್ಕ ದಿನಗೆನ ದಾಗೆತಕ್ಕ ದಿನದಾಗೆತಕ್ಕ ಸುನಕನತ ತಿನಗೆನ ತಿನತಾಗೆತಕ್ಕ ತಿನಗಿಡನಗ ತಿನಕೆನ ತಿನತಾಗೆತಕ್ಕ ದಿನಗೆನ ದಿನಗೆನ ದಿನದಾಗೆತಕ್ಕ ದಿನಗೆನ ದಾಗೆತಕ್ಕ ದಿನ

ದುಮುಕಿತಕ್ಕ ಘಾ ಅನದ ಧೈತ್ಯದ ಕಥಾನದ ಧಾನದ ಧರ ದರ ದರ ಧರನ್ನ ಕಿಡತಕ ತರನ್ನ ಕಿಡತಕ ಧಾ ಧರ ದರ ದರ ಧರನ್ನ ಕಿಡತಕ ತರನ್ನ ಕಿಡತಕ ಧಾ ದರ ದರ ದರ ಧರನ್ನ ಕಿಡತಕ ತರನ್ನ ಕಿಡತಕ ಧಾ ಬಿಜಲಿ ಕಡಕ್ ಪರನ್.